ಶ್ರೀಸಾಯ ಸಾಧುಮಾನಸ ಪರಿಶೋಧಕಾಯ ನಮಃ. ಓಂ ಶ್ರೀಸಾಯ ಸಾಧಕಾನುಗ್ರಹ ವಟವೃಕ್ಷ ಪ್ರತಿಷ್ಠಾಪಕಾಯ ನಮಃ. ಓಂ ಶ್ರೀಸಾಯ ಸಕಲ ಸಂಶಯ ಹರ

ಮೀತಗ ಜಟಾಜೂಟ ಮುನು ಚಿರ ಮುನ ಮೆರೆಯಗ ಮಾರದುಡು ತಂಬುರ ಮೀತ ಜಟಾಜೂಟ ಮುನು ಚಿರ ಮುನ ಮೆರೆಯಗ ಮಾರದುಡು ತಂಬುರ ಮೀತ ಜಟಾಜೂಟ ಮುನು ಚಿರ ಮುನ ಮೆರೆಯ ತ್ರಿಶೂಲಂಬುದಾತಿ ಪುತುವರುಡು ತದಿಂ ತದಿಂ ತದಿಂ ತದಿತ ಕಯನುತು ತ್ರಿಶೂಲಂಬುದಾತಿ ಪುತುವರುಡು ತದಿಂ ತದಿಂ ತದಿಂ ತದಿ

ಗುರ ಮೀಸೆಗ ಜಟಾ ಜೂಟ ಮುನು ಸಿರ ಮುನ ಮೆರೆಯಗ ಮಾರದುಡು ತಂಬುರ ಮೀಸ ಜಟಾ ಜೂಟ ಮುನು ಸಿರ ಮುನ ಮೆರೆಯಗ ಮಾರದುಡು ತಂಬುರ ಮೀಸ ಜಟಾ ಜೂಟ ಮುನು ಸಿರ ಮುನ ಮೆರೆಯ ತ್ರಿಶೂಲಂಬುತಾ ತಿಪ್ಪುಜುಗರುಡು ತದಿಂ ತದಿಂ ಕದು ಕದಿತ ಕಯನುಸು ತ್ರಿಶೂಲಂಬುತಾ ತಿಪ್ಪುಜುಗರುಡು ತದಿಂ ತದಿಂ ಕದು ಕದಿತ

ಸಾಯೇಶ್ವರಾಯ ವಿದ್ಮಹೆ ಸತ್ಯದೇವಾಯ ಧೀಮಹಿ ತನ್ನ ಸರ್ವ ಪ್ರಚೋದಯಾತ್. ಪ್ರಪಂಚವ್ಯಾಪ್ತಂಗಾ ರೇಡಿಯೋ ಸಾಯಿ ತೆಲುಗು ಶ್ರೋತಲಂದರಿಕೀ ಸಾಯಿರಾಮ್. ಈನಾಡು ಮೊಟ್ಟಮೊದಟಿ